be aada ji fuuta jilliti jiggaaji goppiɗem ngal dimal wottile gaddaali jontuɓe keesal hoynuɓe ɓaleeɓe foppotooɓe nannda e sukuyaaɓe famaraɓe koltuɓe ngalda e gacce ɗereeji bonɗi ɗi moƴa peccee.

ಅಮ್ಮತಂಬ ಸೇನ್ ವರ್ಮ ಅಲ್ಲಿ ವರ್ಮ ಎಲ್ಲಿ ವರ್ಮ ಮಗ್ಗದ ಸೇನ್ ವರ್ಮ ಯಾಜರು ಪ್ರಾಬಿಜೋ ಯಾಜರ ತುಂಬತ್ತ ಸೇನ್ ಮುಚ್ಚಿಲಂಬು ಬೀಶ್ವಿ ಅಭಿ ಅಮ್ಮದು ಮರಿಯನ್.